ಯತಿ ತಂ ತುರಗಿ ಕಹುತಿ ಮಾಯಾ ತ್ವಮಸ್ಯ ಸವಿಧೆ ಅಸಿ ಸಕಿಂ ನ ಕುಯಾತ್ ದಿಗ್ವಸ್ತ್ರ ಸರ್ಪ